dia ye dia ni na oba dia dum na me di kunim ye ni ma ye kweni na oba dia dum na me kweni in video mususu mi antumi ye ni na oba dia dum na ma fide na enyai enti enen mre ye vasida